0: ಅಂದ್ರೆ ಆದರೆ ಬೆದಾಗನ್ನ ಓನಮನ ಸತೆಯ ದಿನ ದವಾಲು ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

ಒಂದೇ ಹತಾಯ ವಿನಾಡಿ ಹತಲಿ ಹತಾಯ ವೆಲಾವ್ ಅದ ಕವದ್ ಅದ ಜೂಲಿದ ಹತ್ತಿಂದ ಸಿಕುರಾದ ದವಸಾಗ್ ಅದ ಹವಸದ ಮುಖದ ಕರಂಡ ಹಿತಾಗ ನಿನ್ನೆ ಸಿಕುರಾದ ಹವಸ ಕೇಳಕ್ಕೆ ವಾಮನಿಗಾಂಗ್ ಒಯಾಟ ವಿಶೇಷ ಮುನಹರಿ ವೆಳಕ್ದಾಗಿನ ದೀನೋ ಅದ ಮಟನಂಗ್ನೆ ಮಟನಂಗ್ನೆ ಮೇ ಅದು ಮಟ ಹವಸು ಎಲ್ಪಿಎಲ್ ಪಟಂಗನ್ನೋನೆ ಇದೇ ಅದಾವಸರ ವೆನಮುಕುತ್ ಬೆಡಕ್ದಾಗಂಡವೇ ಗಿದ್ರೆ ಟಿವಿಗೆ ಇಸರಾದಮೈ ಎಲ್ಪಿಎಲ್ ಶ್ರೀಲಂಕಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ತರಂಗಾವಲಿಯ ಅದ ಆರಂಭವೇನೋ ಇತಿ ಲಂಕಾವೆ ಪ್ರಮುಖತಮ ಕ್ರಿಕೆಟ್ ಕ್ರೀಡಾ ತರಂಗಾವಲಿಯ ಶ್ರೀಲಂಕಾ ಪ್ರೀಮಿಯರ್ ಲೀಗ್ ರಾತ್ರಿ ಹತ್ತಟ SSC ಕ್ರೀಡಾಂಗಣ ತಮೈ ಪಟಂಗಾನೆ ಇದಿ ಮೇಕ ಅಪಿ ಬಲಮು ಮುಖದ ಅಪಿ ಐಪಿಎಲ್ ಒಳ್ಳೆ ಆವಾಡನ್ನ ಒಣ್ಣಿ ಎಲ್ಪಿಎಲ್ ತೀದ್ದಿ ಕೇಳ ಮಗೆ ಕಾಟಾರಿ ಇತೆನ್ನ ಪುಲು ಅಮ್ಮ ಹೇಮಕಿಯ ನಂಗತ್ತೆ ಇತಿ ಲಂಕಾವೆ ದೆನ್ ಲಂಕಾವೆ ಕ್ರಿಕೆಟ್ ಅವುಲ್ ವೆಲಾ ಕೇಳಾವೆ ತೀನೋನೆ ಅದಾಸ ದೆನ್ ಈಗ ಕೊಡದಾಡ್ನ ಮೇ ಉತ್ಸಾಹ ಕರಮಿ ನಿನ್ನೆ ಇತಿ ಪ್ರಮುಖ ತಾವೆಯ ದೀಲ ತೀನೋ ಮೇ ಪಾರತ್ ನವಕ ಕ್ರೀಡಕಿ ಇಂಟ ಇತಿ ಕ್ಯಾಂಡಿ ರಾಯಲ್ಸ್ ಆಂಜಲೋ ಮ್ಯಾಥ್ಯೂಸ್ ಇತಕೋಟ ಗಾಲ್ಲಿ ಗ್ಲಾನ್ಸ್ ನಾಯಕಿಯ ದಸುನ್ ಶಾನಕ ದಮುಲ್ ಸಿಕ್ಸರ್ಸ್ ವಲಿನ ದಿನೇಶ್ ಚಂದಿಮಾಲ್ ಜಫ್ನಾ ಕಿಂಗ್ಸ್ ಒಲ ಭಾನುಕ ರಾಜಪಕ್ಷ ಓಮ ತಮಯ್ಯ ಟೀಮ್ಸ್ ಒಲ ನಾಯಕಿ ವಿದ್ಯೆ ಗತ್ತೋತ್ ಇತಿ ಕೋಮಹರಿ ಮೇ ನಾಯಕಿ ಉಪಾಸ್ತನಾಯ ಕಂಡಾಯಂ ಪಹಾಯಿಕ ಕುಶಲಾನೆ ಪೆನ್ನುವಿನ ಅದ ತರಂಗವಾದಿನೋ ಅದ ತರಂಗಾವಲಿ ಆರಂಭ ಕನ್ನೋ ವಿದೇಶ್ ಕ್ರೀಡಕಿ ರಸಾಕ್ ಮೇ ತರಂಗಾವಲಿ ಟವಿಲ್ಲೆನ್ನೋ ಏಕೈ ವಟಿನ್ನೆ ಮುಗದ ಅಪಿ ಹೆಮತಿಸ್ಸಮ ಐಪಿಎಲ್ ಗಿಯಾ ಅರ್ಯ ಗಿಯಾ ಮೇಯಾ ಗಿಯಾ ಐಪಿಎಲ್ ಉಳ್ಳ ಮೇ ಮೇ ಪ್ಲೇಯರ್ಸ್ ಲೈನ್ನೋ ಅರಕೈ ಮೇಕೈ ಗೊಡಾ ಕಥಾಗಿವಟ್ ಲಂಕಾವಿ ದೇಶೀಯ ಕ್ರಿಕೆಟ್ ತರಂಗಾವಲಿ ಅಕ್ಕಿಮನೆತ್ತ ಮೇಯಾಗಿ ಪ್ರೀಮಿಯರ್ ಲೀಗ್ ಗಾನಗೊಟ ಎನ್ನಿನೇ ಸಮಹಾರಲಾಡ ಪೀಟರಾಟವಲ್ಲಿ ಇನ್ನೇದ ಸುಪಿರಿ ಕ್ರೀಡಕಿಯು ಎನ್ನಿನ್ನೆ ನಮುತ್ ಮೇ ಪಾರಗ ತೊತ್ತೆಂಗ ಜೇಮ್ಸ್ ನೀಶಂ ನವಸಿಲಂತೇನ್ ಇವಾಗೇಮ ಮುಜಿಬರ್ ರಹುಮನ್ ಇಂಟು ಪಾಸೆ ಬೆನ್ ಮ್ಯಾಕ್ಡೊಮಟ್ ಇವಾಗೇಮ ಗತ್ತು ತಾನಿತ್ ರಟವಲ್ಲ ಇನ್ನ ಹೊಂದ ಸುಪೀರಿ ಕ್ರೀಡಕಿಯೋ ಮೇ ಪಾರ್ ಕ್ರಿಸ್ ಕ್ಲಿನ್ನೇನೋ ಇಟು ಪಾಸೆ ಸಕೀಬುಲ್ ಹಸನ್ ನಿನ್ನೋ ಇಟು ಪಾಸೆ ತವಾಗತ ಮೊಯಿನ್ ಅಲಿ ವಿಜಯ್ ಶಂಕರ್ ಇಟು ಪಾಸೆ ಇವಾಗೆ ಪಿಟ್ರಾಟವಲ್ಲ ಇನ್ನ ಹೊಂದ ಸುಪೀರಿ ಕ್ರೀಡಕಿಯೋತ್ ಮೇ ಪಾರ್ ಹಾ ಬ್ರೆಂಡನ್ ಮ್ಯಾಕಲ್ ಮುತ್ತೇನೋ ಯಾ ಕ್ರಿಕೆಟ್ ಟೋಲಿಂಗ್ ಐಂಗಲ್ ಐನ್ ನವಸಿಲಂತೆ ಯಾ ಮೇ ಇಂಗಲಂತೆ ಕೋಚ್ ವಿಧಿಟಿಯಾನೆ ಯಾವ ಇತನೂ ತೈಂಗ್ಲ ಮಹಿತಾನೆ ಮೇ ಎಣ್ಣೆ LPL ಗಾಲೆ ಅನ್ನೋ ಎಣ್ಣೆದಿ ಹರಿ ಕೋಮಹರಿ ಮೇ ಅದು ತಮ ಈ ತರಂಗಾವಲಿ ಪಟಂಗಾನೆ ಇದು ಹಿಂಗೆ ಅದು ಹವಸ್ವರು ಅದು ಹವಸ್ವರು ಇಂದಲ ದಿಗಟಮನೆ LPL ಬಲನ್ನು ಪುಲುವಂಕ ಮಾಕ್ತೀನೋ ಐ ತಿಂಕ್ ಕ್ರಿಕೆಟ್ ಫ್ಯಾನ್ಸ್ ಅಂದರೆ ಯಾತ್ರ ವಿಸಿವೆಂದ ಪಾಪಂದು ಲೋಕ್ ಕುಸಲಾನೆ ಅವಸನ್ ಮಹಾತರಂಗಿ ಇದು ಈಗ ವೆನಮೇ ಕಾಕ್ರಿ ಈಗ ಈಗ ವೆನಮ ಮ್ಯಾಚಾಗ ಕಾನಿವಾರಿ ಕೋಮ ನಮುತ್ ಬಲಾಗಿ ನೀವು ಇದು ಮೇ ಕ್ರೀಡಾವತ್ತೆಕ್ಕ ಗಿವಿನ ಖಾಲಿ ಹಾಕಿ ಅನ್ನಿ ಹತಾಯ್ ವಿನಾಡಿ ಪನಹ ಈ ಫೆಲಾವ್ ಇಕ್ ಮಂಟ ಮತಕ್ಕರನ್ನ ರೈನೋ ರೂಫಿಂಗ್ ಯಾನ್ ರೈನೋ ರೂಫಿಂಗ್ ಕೇಳ ಕಿವಮ ಯಾಗಿ ಗೆದ್ರ ವಹಾಲಿ ಸಂಬಂಧ ಅಪಿ ಹಮತಿಸ್ಮ ಕಥಾ ಕಿರಣೋ ನಿದ ಹಿಸಟ ಇಹಲಿನ್ ತೀನ ವಹಾಲಿ ವದ್ಯಾಕ್ ವಿಂಡ ಬೇ ನೀ ಇಟ ಬಸಿ ಈ ಬರತ್ ಒಲುವಟ ಏ ಹಿಂದ ಒಯಾ ಅಳುತಿಂಗ್ ಯಾಕ ಅದನ ಕೆನೆ ಕುಣಾತು ಆಗಿ ವಹಾಲಿ ಅಳುತ್ವಡಿಯಾ ಕರಂಡ ಹಿತನ ಕೆನೆ ಕುಣಾತು ಆಡಕಿನೋ ರೈನೋ ರೂಫಿಂಗ್ ಶೀಟೆಗ ಪ್ರೀಮಿಯರ್ ರೈನೋ ರೂಫಿಂಗ್ ಪ್ರೀಮಿಯರ್ ಕಿನಟ ಶೀಟೆಗ ಗಂಡ ಮಗದ ಮೇಗೆ ತೀನ ವಿಶೇಷತೆವೆನ್ನೆ ಮೇಕ ಉಣಸುಮ ಪಾಲನೆ ಕಲ್ಲ ಗೇ ತುಳಟ ಉಣಸುಮ ನೇ ನಂಗೆ ದಾಬಾಲ್ ಖಾಲಿ ಗುಡಾಕಲಾವಟ ಶೀಟ್ ವಹಾಲ ತೀರ್ನ ಗೆವಾಲ್ಲೋಲ್ ಇಂಡ ಬೇ ದವಾಲ್ಟ ನಿಮಗೆ ರೇಟ ಇನ್ನದ್ ಬೇ ಹರಿ ಹೆಬೈ ಮೇ ಶೀಟ್ಗೆ ನಿಸ ಮೇ ಶೀಟ್ಗಟ ವೆಟಿನ ಹಿರೇಲಿ ಈಗ ಉಣಸುಮ ಹೇಮನೆತ್ತಂಗ ಅಪಿ ಗೇನ ನೇ ಗೇ ತುಳಿ ತೀನ ಉಷ್ಣತೆ ಮೇಘ ಕಲಮನಾಕರಣೇ ಕರಗಂಡ ಮೇ ಶೀಟ್ಗೆ ತೀರ ಮೆಟಿ ಲೇಯರ್ಗೆ ಪುಲ್ವಾಂಕ ಮಕ್ಕಳೆಬ್ಬಿನೋ ಮುಗಿದು ಶೀಟ್ಗೆ ಯಟಿಪೆತ್ತಿ ತೀನ ಮೆಟಿ ಲೇಯರ್ಗ ಉಡಪೆತ್ತಿ ತೀನೋ ಜಲ ವಿಕರ್ಷ ಕಾಲೇಪಯ ಇದು ಹಿಂಗ ಈ ಉಡಪೆತ್ತಗೆ ನಾವು ಹೆಮತಿಸಿ ಮತಕ್ಕಲ್ಲ ತೀನೋ ಈಗ ಅನ್ನಿ ಶೀಟ್ಗೆ ಲಾಸ್ಸಂಡ ಪೆನುಮಟ ಇಟು ಪಾಸಿ ಬತ್ತುರೊಟ್ಟಿಗೆ ಬೆಟ್ಟನ ಮೇಘ ರೆಂದಿ ಇನ್ನೆತ್ತು ನೀ ಪಾಸಿ ಬೆಂದಿ ಇನ್ನೆತ್ತು ಇವಾಗೆ ಈ ಪೆತ್ತ ತಮಾಯಿ ಉಡ ಜಲ ವಿಕರ್ಷಕ ಆಲೇಪಯ ಮಗಿಟ್ಕರಾನೆ ಇವಾಗೆ ಯಟಿಪೆತ್ತ ಲಸ್ಸನ ಪೆಣುಮಗುದ್ದೇನೋ ಒಯಾಟ ಅರ ಕಿವಾಗಿ ಉಣಸುಮ ಕಂಟ್ರೋಲ್ ಕಲ್ಲ ಗೇ ತುಳ್ಟಲ ಬಾದಿನೋ ಹಾಗೆ ಮಿತಿ ಎನಿಸ ರೈನೋ ಕ್ಯಾನೆ ಅವ್ರದ್ದು ಹೆಟಕಟ ವೆಡಿ ವಿಶ್ವಾಸ ಸಹಿತ ಲಂಕಾ ವಿಲಂದು ಪುಲಿ ಆಕರ್ಷಣೆ ದಿನಾಗತ ನಿಷ್ಪಾದನೆ ಇದಿಂಗನ್ನ ಅಳುತಂಗಿ ಅಕ್ಕದ ನಿನ್ನ ಕೆನಿಗುಟ ಹರಿಯಟ ಮಹರಿಯನ ಶೀಟ್ಗೆ ದನಟ ತೀನ ವಹಾಲಿ ವಿನಸ್ಕನ್ನು ಅನಂಗ್ ತಾಮ ಇಕ್ಮನಟ ಮದಾಸಕ್ತಿಯಾಗಿ ನಿನ್ನೋ ಅನಂ ಮಮ ಕ್ಯಾರ್ನೆ ಏಕಟತ್ವ ಆಟ ರೈನೋ ರೂಫಿಂಗ್ ಪ್ರೀಮಿಯರ್ ಶೀಟ್ಗೆ ಭಾವಿಚಿಕರನ್ನು ಪುಲುವಂಕ ಮಾಕ್ತೀನೋ ಹರಿ ಇವಾಗೆ ಫೆಡ್ ನ ಅವತ್ತು ಶೀಲ್ಡ್ ಆಕ್ಟಿವ್ ಪ್ಲಸ್ ಗೆ ನಕ್ಕೆ ನೋಡಿ ಹೇಗೆ ಅನ್ನೇ ಮುಖದ ರುಪಿಯಾ ಲೆಗ್ ದಾಸ್ ನಮ ಸಿವಿಸಾಯಿ ಒಯಾಗೆ ನೇದ ಸಿಯಲು ಸಂಧಿ ವೇದನಾ ವಲಟ ಮೇಕ ತಮೈ ನಿಯಮ ಪ್ರತಿಕಾರ ಐತಿ ಮೇಕ ವಿಶ್ವವಿದ್ಯಾಲಯ ಸಹ ಫೆಡ್ನ ವಿದ್ಯಾಗಾರ ತುಳು ತಾವರು ಕಲ್ಲತೇನೋ
මේක හරියටම හරියනවා කියලා ඔයාගේ සංදිවේදනාවන් සුවපත් කරගන්න. එතකොට රුපියල් 1920 මොනවද කරන්න පුළුවන් කමක් තියෙන මොනවද සුව කරන්නේ? හරි මම කියන්න. උරහිසේ වේදනාව, වැලමිටේ වේදනාව, මැණික් කටුවේ වේදනාව. හරි ඊට පස්සේ තව ගත්තොත් දනහිසේ වේදනාව, වලලු කර, ඔයගේ ඕනම එකක්, ඕනම සන්ධි වේදනාවක් සුව කරගන්න පුළුවන් කමක් තියෙනවා. ෆැඩ්නා ඔත ෂීල්ඩ් ඇක්ටිව් ප්ලස් තමයි මේකේ නම. ඉතින් ඖෂධ හල් වලින් එහෙම නැත්නම් ෆාමසි වලින්, සුපර් මාකට්ස් වලින් ඕනම තැනකින් මේක ගන්න පුළුවන් කමක් තියෙනවා. එතකොට ගෘහණියක් වෙන්න පුළුවන්, වෘත්තිකයෙක් වෙන්න පුළුවන්, එක දිගට හිටගෙන ඉන්න කෙනෙක්, එක දිගට වැඩ කරන කෙනෙක්, එක දිගට නේද මේ අත මේ මැණික් කටුව නිතර නිතර මේ චලනයේ වෙමින් වැඩ කරන කෙනෙක් නම් අන්න ඒ වගේ ධනහි සමාරු තියන අය, ඒත් විශේෂම ශල්‍ය කර්ම වලට භාජනය කරලා ආයේ සුවය වෙමින් ඉන්න අය වෙන්න පුළුවන්, ක්‍රීඩක ක්‍රීඩිකාව වෙන්න පුළුවන්, ඔය වගේ ඕනම කෙනෙකුට මේක භාවිතා කරන්න පුළුවන් කියලා මතක් කරනවා. මේක තෙල් එකක් නොවන නිසා ඔයාට බය නැතුව ඕන තැනක මේක ගාගෙන යන්න පුළුවන් කමක් තියෙනවා. තෙල් එකක් ගෑවුත් එහෙමනේ, ඕ තෙල් ගාලා පියන්න කැමති නැහැනේ සාමාන්‍යයෙන්. එතකොට දැන් මේක ඔයිල් එකක් නෙවෙයි, ගෑවා කියලා ඔයා විතරයි දන්නේ. ඉතින් සුවඳයි, හරි ප්‍රසන්න සුවඳක් තියෙනවා. ප්‍රශ්නයක් නැතුව මේක පාවිච්චි කරන්න පුළුවන් කමක් තියෙනවා. ඒ වගේම ඩීප් ටෙක් සෝලා ගැන මතක් කරොත්, ඩීප් ටෙක් කියලා කියන්නේ වදන්නා ලංකාවේ සෝලා පද්ධති වැඩිම ප්‍රමාණයක් මෑත කාලේ නේද සවිකිරීමට මැදිහත් වෙච්ච ආයතනය තමයි ඩීප් ටෙක් කියලා කියන්නේ. ඉතින් රාජ්‍ය ආයතනවල දැන් යනවා අර කොස් කටින් කියලා එකක් කියන්නේ අන්න ඒ වගේ තැනක. ඊට පස්සේ ෆැක්ටරි එක වෙන්න පුළුවන්. ඔයාගේ ගෙදර කොහොමත් එහෙමයි. පුළුවන් තරම් වියදම අවම කරන්න තමයි ඔයාගේ උත්සාහය තියෙන්නේ. ඉතින් එතකොට කරන්ට් බිල් එක කියන වගකීම අපි බාර කරමු 16 එකට. 16 එකට මූලික අදීරයේදී ඔයාට යම්කිසි මුදලක් ආයෝජනය කරන්න වෙයි. නමුත් එතනින් පස්සේ ඔයාට මේක වදයක් වෙන්නේ නැහැ. ජාතික පද්ධතියට ඔයාට කරන්ට් එකනේ විදුලිය දෙන ගමන්, අතිරික්තය දෙන ගමන් ඔයාට පුළුවන් කමක් තියෙනවා මේ ගෙදර වියදම් ටික අනිත් ටික බැලන්ස් කරගන්න. ඉතින් සෝලා කියලා කියපු ගමන් මතක් වෙන්නේ ලංකාවේ අපි හැමෝටම ඩීප් ටෙක් සෝලා. දැන් ඒගොල්ලෝ සෝලා එක කියලා කිව්වම මේ විදුලි සම්බන්ධ විතර දැන් වෝටර් පම්ප් එක ගමුකෝ. දැන් ගෙදරට ඕන කරන කරන්ට් එක ජනනය කිරීම වගේම තමයි ගෙදර ඔයා පාවිච්චි කරන, එහෙම නැත්නම් ඔයාගේ කෘෂිකාර්මික කටයුතු වෙනුවෙන් පාවිච්චි කරන යම් යම් උපකරණ තියෙනවා. ඒතර වෝටර් පම්ප් එක ගොඩාක් කලාට කෘෂිකාර්මික කටයුතු වලදී වතුර දාන්න වෙනවනේ අක්කර ගණන් වලට. එතකොට ඒක අර සාමාන්‍ය කරන්ට් එකෙන් වැඩ කරන වෝටර් පම්ප් එකකින් නම් කරන්න ඔයාට විදුලි බිල වැඩි. ඒ නිසා හිරුවෙලියෙන් ක්‍රියාත්මක වෙන වෝටර් පම්ප් එක පාවිච්චි කරන්න පුළුවන් කියලා මතක් කරනවා. 0.71 711 711 1 0.71 711 711 1 කියන නම්බර එකට තමයි ඔයා කෝල් එකක් දෙන්න ඕනේ ඩීප් ටෙක් එකට. ටීම් එක ලෑස්ති, ඉස්තරම්ම විදියේ සෝලා සිස්ටම් එකක් ඔයාට ගෙනල්ලා දෙන්න. 7:54

0: ಸಂಗ್ರಹಯ ಟಿವಿಎಸ್ ನಿಯೋಜಿತ ಅನ್ವಿತಿ ಬಟಿನ ದೊರೆತ ಟಿವಿಎಸ್ ಅಗ್ರಿಬಿಸ್ ವೈತಿ ಸೋನಾಲಿಕಾ ಟ್ರಾಕ್ಟರ್
1: ಸದುಕಲ ಮೆಹಮ್ಮಲ್ಲದಿ ಮಾತ್ಕೊಂಡು ಸಹ ನೀತಿ ವಿರೋಧಿ ಮಾತ್ಪ್ಯಾನ್ ಸಮಗ್ರ ಸಕಕರು ಅಂದೆದೆನಕು ಅತ್ತರಂಗೂಡ ಗೆನತಿ ಬೆನವ ಎಕ್ ವ್ಯಾಟಲಿ ಮಾ ಸದುಕಲ್ ಕಿಸ್ ಪೊಲೀಸ್ ಸಮೇ ಬೋರುಪನ ಪ್ರದೇಶ ಇದೆ ಏದಿ ಐಸ್ ಮಾದ್ರವ್ಯ ಗ್ರಾಮ್ ಹೈಸೆ ಅತ್ತೇಕಾಕ್ ಸಹ ಹೆರೋಯಿನ್ ಗ್ರಾಮ್ ಬಿಸ್ಸಾಕ್ ಸಮಗ ಯತುರುಪೆದಿಯಕಿನ್ ಗಮನ್ ಕರ್ಮಿನ್ ಸಿಟಿ ಸಕಕರು ಅತ್ತರಂಗೂಡ ಗೆನತಿ ಬೆನವ ತಿಸ್ಸಾತ್ಯವರದ್ಯೋ ಮಡಪಾತ ಪ್ರದೇಶ ಪದಿಂಚಿ ಕರುವೆ ಗ್ರ್ಯಾಂಡ್ ಪಾಸ್ ಪೊಲೀಸ್ ಸಮೇ ಪರ್ಗ್ಯೂಷನ್ ಪಾರ ಪ್ರದೇಶ ಇದೆ ತಾತ್ ವ್ಯಾಟಲಿ ಮಾಕ್ ಸಿದ್ದು ಕೆರುಣ ಏ ಹಶೀಶ್ ಮಾದ್ರವ್ಯ ಅತ್ತರಂಗೂಡ ಗೆನತಿ ಬೆನವ ಕೊಲಂ ಅವರು ಹಲ್ಟರ್ ಏವನವಿಟ ಸಿಡಿ ವಿಕ್ರಮರತ್ನ ಮಹತಾ ಮಿಯಗೋ ಸಿಟಿ ಬವಠಾಯಿ ವಾರ್ತಾ.

0: ಪ್ರಸ್ತಾವ.
1: ಹೆಟಪು ಪೊಲೀಸ್ಪತಿ ಸಿಡಿ ವಿಕ್ರಮರತ್ನಗೆ ಮರಣ ಸಿಯದಿವಿ ನಸಾ ಗ್ಯಾನಿಮ ಬವಟ ಸೆಕೆಯಾಕ್. ಡೆಂಗು ರೋಗಿನ್ ಹೆತ್ತೂನ್ ದಹಸ ಇಕ್ಮುವಾಯಿ ಮರಣ ಪನಹೆಂತಿಯಾಕ್ಮ ಕಾಂತಾವನ್. ಸಲೇಕೆ ಪೆಟ್ಸಮಟ ಮೆಧ್ಯಾತ್ವೀಮಟಿಲ್ಲು ಪೆಟ್ಸಂ ಸಲಕ ಬೆಲಿಮ ಗೋಸ್ತು ಹತರ. ಕೊಲಂಬ ನಗರಸಭಾವೆ ಸಿದು ಬವಕಿನ ವಂಚಾ ದೂಷಣ ವಿಮರ್ಶನೇಟ ರೋಸಿವತ್ ಖೆಂದವಾಯಿ. ಅಮೆರಿಕಾವೇನ್ ಇರಾನೇಟ ಹಾಯವೇನಿ ದಿನಟ ದೆವಂತ ಪ್ರಹಾರ. ಎಲ್ಪಿಎಲ್ ವಿಸ್ಸೈ ವಿಸ್ ವಸಂತೆ ಅರಬಿ ಲಖಂಡ ಪ್ರಧಾನ ಪ್ರವೃತ್ತಿ ಸಮಕಿನ್ ಮಮ ಸಮೀರ ಕಾರ್ಯವಸಂ ಪ್ರವೃತ್ತಿ ಸಂಸ್ಕರಣೆ ಮಹಿಂದ ಬಿಬಿಲಿ. ಹಿಟಪು ಪೊಲೀಸ್ಪತಿವರೇಕು ಸಿಡಿ ವಿಕ್ರಮರತ್ನ ಮಹತಾ ಸಿಯದಿವಿ ಹಾನಿಕರ ಗೆನತಿಬೆನವಾ ಓ ವೆಡಿತಬಾಗಿನ ಸಿಯದಿವಿ ಹಾನಿಕರ ಗೆನತಿಬವಟೈ ವಿಶ್ವಾಸ ಕಿರಣಿ. ತಲಾಹೇನೆ ಪಿಟಿ ಸಿಯ ನಿವಸೇದಿ ಸಿಡಿ ವಿಕ್ರಮರತ್ನ ಮಹತಾ ವೆಡಿತಬಾಗಿನ ಸಿಯದಿವಿ ಹಾನಿಕರ ಗೆನತಿಬವಟ ವಾರ್ತಾ ಉನಾ. ಏ ಸಮಗ ಪೊಲೀಸ್ ವಿಮರ್ಶನ ಆರಂಭ ಕೆಲಬವಾಯಿ ಪೊಲೀಸ್ ಮಾಧ್ಯ ಪ್ರಕಾಶಕವರೇ ಆಸಂದ ಹನ್ಕಲಿ. ಏ ಸಂದಹ ಪೊಲೀಸ್ ಕಂಡಾಯಂ ದೇಕಾಕ್ಯೋದು ವಾತಿಬೆನವಾ. ಮೇಯ ಸಿಯದಿವಿ ನಸಾ ಗ್ಯಾನಿಮ ಬವ ಪೆನಿಯನ ನಮೂತ್ ಏ ತಹೌರು ಕರ ಗ್ಯಾನಿಮ ಸದಾ ವಿಮರ್ಶನ ಸಿದುಕನ್ನ ಬವಾತ್ ಮಾಧ್ಯ ಪ್ರಕಾಶಕವರೇ ಆಕಿ ಆಸಿತಿಯಾ. ಪಶ್ಚಾತ್ ಮರಣ ಪರೀಕ್ಷಣೆ ಸದಾ ದೇಹೇ ಮುಲ್ಲೇರಿಯಾವ ರೋಹಾಲ್ಟ ರಗಿನ ವಿತ್ತಿಬೆನವಾ. ಸಿದ್ಧಿ ಸಂಬಂಧೇನ್ ಕೀಪ ದಿನಕುಗೆನ್ಮ ಮೇವನಿಟಾತ್ ಪ್ರಕಾಶ ಸಟಹನ್ ಕರಗಿನತಿ ಬವದ ಪೊಲೀಸ್ ಮಾಧ್ಯ ಪ್ರಕಾಶಕವರೇ ಆಸಂದ ಹನ್ಕಲಾ. ಏ ತವಾತ್ ಪುದ್ಗರೀನ್ಗೆನ್ ಪ್ರಕಾಶ ಸಟಹನ್ ಕರಗನಿಮೇನ್ ವಿಮರ್ಶನ ತವದುರಟ ಸಿದುಕನ್ನ ಬವ ಪೆನ್ ವಾದಿಮೀನ್. ಮೇಯನ ವಿಟ ಹೆಟತುಂಗನ ವಿಹೇ ಪಸು ಸಿಡಿ ವಿಕ್ರಮರತ್ನ ಮಹತಾ ಮೆರಟ ತೀಸ್ ಪಸ್ಸನಿ ಪೊಲೀಸ್ ಪತಿವರೇ ಆಯ್. ದಿದಾಸ್ ವಿಸ್ಸ ವಸರೇ ನವೆಂಬರ್ ವಿಸಿಯವನ ದಾಸಿಟ ದಿದಾಸ್ ವಿಸಿತುನ ವಸರೇ ನವೆಂಬರ್ ವಿಸಿ ಪಸ್ಸನ ದಾದಕ್ವಾ ಓ ಪೊಲೀಸ್ ಪತಿ ದೂರಿಯೇ ಕಟಯುತು ಕಲಾ.

0: ಬಹೆ ದೋರೆ ಗಂಗೆ ತಲು ನಹೀನ ಹದೆ ಮೆವಿ ಪೆನಿಲ್ಲ
1: ಸಮ ಅನುಗ್ರಹಾಯ
2: ದೊತರಯ್ಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ಗದ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ಗದ ಸುಪಿರಿ ಮೋಟರ್ ತ್ಯಾಗ್ NLB ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದಿ ಕಾನು
3: ಲುಕಯ್ಯ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
4: ಮೆಮರಿ ಲೋಸ್ ಕೌದ ಡಾಕ್ಟರ್ ಯಾರು ಸುನ್ನದು
3: ಮಮ್ಮೆ ಕಿರಿಕೆ ಬುಣ್ಣೆ ಅಯ್ಯ ಸೀನಿ ಹೇಳಿನೇ ಮುಕು ತಾತ ಪೈ ಹಿಡಿದ್ರನೆ ಅಯ್ಯ ಮಾಟ ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯ ತಮ ಕೀಳದಿಯಲ್ಲ ನೀ
5: ಸಿಂಧು ಅನ್ನ ಎಫ್ ಎ ಮಾನು ತುನಾಯಿ ದಶಮ ಪಾದ ಎಫ್ ಎ ಮಾನು ತುನಾಯಿ ದಶಮ ಹತ್ತು ಹ್ಯಾಂಡ್ ಎವಿ ಹತ್ತರ ವೆದ್ದಿ ಟ್ಯೂನ್ ಕರಲ ತ್ಯಾಗನ್ ಈವನಿಂಗ್ ಡ್ರೈವ್ ವಿತ್ ಶಮಿತ್ ಅಂಡ್ ಚಾರು.

0: ಹದ ಜೋಡಿ ಇರಿದ ರಾತ್ರಿ ಹತ್ತ ಹಿಮಾಲಿಕ ಜ್ಯೋತಿ ರಾತ್ರಿಯ
1: YouTube channel. Then subscribe.